ಕಮಸ್ವತ್ವಂ ಶೇಷಶೈಲ ಶಿಖಾಮಣೇ ಅಜ್ಞಾನಿನಾ ಮಯಾ ದೋಷಾನ ಶೇಷಾಂ ವಿಹಿತಾಂ ಧರೇ ಕ್ಷಮಸ್ವತ್ವಂ ಕ್ಷಮಸ್ವತ್ವಂ ಶೇಷ

ಸರ್ವಜ್ಞಶಕ್ತನತವತ್ಸಲಸರ್ವಶೇಷಿನ್ ಸ್ವಾಮಿನ್ ಸುಶೀಲ ಸುಲಭಾಶ್ರಿತ ಪಾರಿಜಾತ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ಶ್ರೀಮನ್ ಕೃಪಾಜಲ ನಿಧೇ ಕೃತ ಸರ್ವಲೋಕ ಸರ್ವಜ್ಞಶಕ್ತನತವತ್ಸಲ

ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ ರೇಖಾಮಯಧ್ವಜ ಸುಧಾಕಲಶಾತ ಭದ್ರ ವಜ್ರಾಂಬುಶಾಂಬುರುಭಕಲ್ಪಕ ಶಂಖಚಕ್ರೈಃ ಭವ್ಯೈರಲಂಕೃತ ತಲೌ ಪರತತ್ವ ಚಿಹ್ನೈಃ ಶ್ರೀ ವೆಂಕಟೇಶ ಚರಣೌ

ಪುರೋಹಿತ ಪ್ರಶಂಸೌ ಯೌ ಮಧ್ವ ಉತ್ಸಹಿತಿ ಭೋಗ್ಯತಯಾಪ್ಯುಪಾತೌ ಭೂಯಸ್ತತೇತಿ ತವ ಪಾಣಿತಲ ಪ್ರತಿಷ್ಠೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ಪಾರ್ಥಾಯ ತತ್ಸದೃಶ ಸಾರಥಿನಾ ತ್ವಯೈವ ಯೌ ದರ್ಶಿತೌ ಸ್ವಚರಣೌ ಶರಣಂ ವ್ರಜೇತಿ ಭೂಯೋಪಿ ಮಹ್ಯಮಿಹತೌ.

ಗಣೇಶ ಚರಣೌ ಶರಣಂ ಪ್ರಪದ್ಯೇ. ಪ್ರಾಯ ಪ್ರಪನ್ನ ಜನತಾ ಪ್ರಥಮಾವಗಾಹ್ಯೌ ಮಾತುಸ್ತನಾವಿವ ಶಿಶೋರಮೃತಾಯ ಮಾನೌ ಪ್ರಾಪ್ತೌ ಪರಸ್ಪರ ತುಲಾಮ ತುಲಾಂತರೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ. ಸತ್ವೋತ್ತರೈ ಸತತ ಸೇವ್ಯ ಪದಾಂಬುಜೇನ ಸಂಸಾರ ತಾರಕ ದಯಾರ್ದ್ರ ದೃಗಂಚಲೇನ ಸೌಮ್ಯೋಪಯಂತೃ ಮುನಿ ನಾಮ ಮದರ್ಶಿತೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ. ಸತ್ವೋತ್ತರೈ ಸತತ ಸೇವ್ಯ ಪದಾಂಬುಜೇನ ಸಂಸಾರ ತಾರಕ ದಯಾರ್ದ್ರ ದೃಗಂಚಲೇನ ಸೌಮ್ಯೋಪಯಂತೃ ಮುನಿ ನಾಮ ಮದರ್ಶಿತೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ.

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ಡಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೆ
1: ಅಂಡ್ ಎವ್ರಿ ಡಿಶ್

0: ಬತುಕಮ್ಮ ಪೂಲ ಸೋಯಗಂ
1: ಬೋನಾಲ ಜಾತರ ಉತ್ಸಾಹ
0: ಒಗ್ಗುಖದಲ ಮೇಳವಿಂಪು
1: ಬೇರೆ ನಿತ್ಯ ವೀರತ್ವ
0: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
1: ನಿರ್ಮಲ್ ಕಲಲ ಅಂದಂ
0: ಸಕಿನಾಲ ರುಚುಲು
1: ಸರ್ವಪಿಂಡಿ ಸಂಪ್ರದಾಯ
0: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
1: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗೂ
0: ಪ್ರತಿ ಕಥನು
1: ಪ್ರತಿ ಗಾಥನು
0: ಒಡಿಸಿಪಟ್ಟಿ
1: ಅಚ್ಚಮೈನ ತೆಲಂಗಾಣ ಭಾಷಾ ಪರಿಮಳಾಲತೋ
0: మీకు అందిస్తుంది తెలంగాణం ప్రతిరోజు రాత్రి 8 గంటలకు ఎఫ్ఎం రెయిన్బోలో

ಕಾಲಲ್ಲೇ ಸ್ಟೆಪ್ಪುಲೇಸಿ ರಸಗೊಟ್ಟು ಗುರು ಗುರು ಬೋಲು ಚಿರು ಓಣಿಗುರು ಪಟ್ಟಿ ಚಿರು ಆಯ್ ಪ್ರೇಮ ದಾಸು ಪೋಸು ಪೆಟ್ಟಿ ರೆಚ್ಚಿಪೋನ ಪೂಲ ರಂಗಡಲ್ಲೇ ಕೀಲು ಗುರ್ರ ಮೆಕ್ಕಿಪೋನ ಚಿರು ಚಿರು ಕ್ಯಾ ಗುರು ಸ್ಲೋಲಿ ಚಿರು ಸಂಪಸ ಗುರು ನಾಡು ಕಟ್ಟ ಪ್ರೇಮ ನಗರು ನೇಡು ನೀದು ಚಾನ್ಸು ಬ್ರದರು ಅದರಿ ಪೋಯೇ ಪಿಲ್ಲ ಫಿಕರು ಅರಗ ದೇಸ್ತಾ

0: ಉಗ್ರವಾದಿ ಸಂಘಟನ್ ತೃತೀಯ ಪ್ರಸ್ತುತಿ ಸಮಿತಿ ಟಿಪಿಸಿ ಕೆ ಪ್ರಮುಖ ಬ್ರಿಜೇಶ್ ಗಂಜು ಉರ್ಫ್ ಗೋಪಾಲ್ ಸಿಂಗ್ ಭೋಕ್ತಾ ಕೋ ಮುಠಭೇಡ್ ಮೇ ಮಾರ್ ಗಿರಾಯಾ. ಬ್ರಿಜೇಶ್ ಗಂಜು ಕಿ ಗಿರಫ್ತಾರಿ ಪರ್ ಝಾರ್ಖಂಡ್ ಪೊಲೀಸ್ ಔರ್ ರಾಷ್ಟ್ರೀಯ ಜಾಂಚ್ ಏಜೆನ್ಸಿ ಎನ್ಐಎ ನೇ ಕುಲ್ 30 ಲಾಖ್ ರೂಪಾಯಿ ಕಾ ಇನಾಮ್ ಘೋಷಿತ್ ಕಿಯಾ ಥಾ. ನಾಗಾಲ್ಯಾಂಡ್ ಮೇ ನಿರ್ವಾಚನ್ ಆಯೋಗ ಕಿ ವೋಟರ್ ಲಿಸ್ಟ್ ಕಿ ಸ್ಪೆಷಲ್ ಇನ್ಸೆಂಟಿವ್ ರಿವಿಜನ್ ಎಸ್ಐಆರ್ ಪ್ರಕ್ರಿಯಾ ಕೆ ತಹತ್ 16 ಅಗಸ್ತ್ ಸೇ 14 ಸಿತಂಬರ್ ತಕ್ ಚಲೆ ಮತದಾತಾ ಗಣನಾ ಚರಣ ಮೇ 88.38% ಮತದಾತಾ ಗಣನಾ ಫಾರ್ಮ್ ಜಮಾ ಕಿಯೆ ಗಯೆ. ಎಸ್ಐಆರ್ ಸೇ ಪಹಲೆ ಕೆ 13,97,208 ಮತದಾತಾ ಮೇ ಸೇ ಕುಲ್ 11,99,456 ಮತದಾತಾ ನೇ ಅಪನೆ ಮತದಾತಾ ಗಣನಾ ಫಾರ್ಮ್ ಜಮಾ ಕಿಯೆ. ಇಸ್ ಗಣನಾ ಪ್ರಕ್ರಿಯಾ ಮೇ 28,944 ಮೃತ ಮತದಾತಾ ಕಿ ಪಹಚಾನ್ ಕಿ ಗಯೆ, ಜಬ್ಕಿ 1,00,000 23,749 ಮತದಾತಾಓ ಕೆ ಅನುಪಸ್ಥಿತಿ ಕಹೀ ಔರ್ ಚಲೆ ಗಯೆ ಯಾ ಅನ್ಯ ಶ್ರೇಣಿ ಮೇ ರಖಾ ಗಯಾ. ಇಸ್ಕೆ ಅಲಾವಾ 5,059 ಮತದಾತಾ ಏಕ್ ಸೇ ಜ್ಯಾದಾ ಜಗಹೋ ಪರ್ ಪಂಜೀಕೃತ ಪಾಯೆ ಗಯೆ. ಇಸ್ ಪ್ರಕ್ರಿಯಾ ಕೆ ಬಾದ್ ಆಜ್ ಡ್ರಾಫ್ಟ್ ವೋಟರ್ ಲಿಸ್ಟ್ ಜಾರಿ ಕಿ ಗಯಿ ಹೈ, ಜಿಸ್ ಮೇ ಸರ್ವಿಸ್ ವೋಟರ್ ಸಹಿತ 12,06,457 ಮತದಾತಾ ಶಾಮಿಲ್ ಹೈ. ಹೇತಿ ಕೆ ರಾಷ್ಟ್ರಪತಿ ಜೋವೆನೇಲ್ ಮೊಯಿಸ್ ಕಿ ಜುಲೈ 2021 ಮೇ ಹುಯೆ ಹತ್ಯಾ ಕೆ ಮಾಮಲೆ ಮೇ ಗಿರಫ್ತಾರ್ ಕಿಯೆ ಗಯೆ 18 ಸಂದಿಗ್ಧೋ ಕೋ ರವಿವಾರ್ ಕೋ ಅಮೆರಿಕಾ ಕೋ ಪ್ರತ್ಯಾರ್ಪಿತ ಕಿಯಾ ಗಯಾ. ಇಸ್ಕೆ ಸಾಥ್ ಹಿ ಹೈತಿ ಮೇ ಚಲ್ ರಹಿ ಲಂಬಿ ಕಾನೂನಿ ಪ್ರಕ್ರಿಯಾ ಖತ್ಮ ಹೋ ಗಯಿ. ಇಸ್ ಹತ್ಯಾ ನೇ ಕೆರಿಬಿಯನ್ ದೇಶ್ ಕೋ ಹಿಲಾ ಕರ್ ರಖ ದಿಯಾ ಥಾ. ಫ್ಲೋರಿಡಾ ಕೆ ದಕ್ಷಿಣ ಜಿಲ್ಲೆ ಕೆ ಅಮೆರಿಕಿ ಅಟಾರ್ನಿ ರೇಡಿಂಗ್ ಕ್ವಿನ್ನೋಸ್ ನೇ ಕೆ ಮುತಾಬಿಕ್ ಇನ್ ಸಂದಿಗ್ಧೋ ಪರ್ ಫ್ಲೋರಿಡಾ ಮೇ ಮುಕದ್ಮಾ ಚಲೇಗಾ. ಉನ್ನೊನೆ ಕಹಾ ಕಿ ಎಫ್ಬಿಐ ಔರ್ ಅನ್ಯ ಏಜೆನ್ಸಿಯಾ ಯೆ ಪಕ್ಕಾ ಕರ್ನೆ ಕೆ ಲಿಯೆ ಪೂರಿ ತರಹ ಪ್ರತಿಬದ್ಧ ಹೈ ಕಿ ದೇಶ್ ಕೆ ಪ್ರಮುಖ್ ಕಿ ಹತ್ಯಾ ಸೇ ಫಾಯ್ದಾ ಉಠಾನೆ ಕಿ ಕೋಶಿಶ್ ಕರ್ನೆ ವಾಲೆ ಸಭಿ ಲೋಗೋ ಕೋ ಪೂರಿ ತರಹ ಜವಾಬ್ದೇಹ ಠಹರಾಯಾ ಜಾಯೆ. ಯೆ ಪ್ರತ್ಯರ್ಪಣ ಐಸೇ ಸಮಯ ಮೇ ಹೋ ರಹಾ ಹೈ ಜಬ್ ಅಮೆರಿಕಾ ಇಸ್ ಮಾಮಲೆ ಮೇ ಕೈ ಅನ್ಯ ಸಂದಿಗ್ಧೋ ಪರ್ ಮುಕದ್ಮಾ ಚಲಾ ರಹಾ ಹೈ ಔರ್ ಉನ್ಹೇ ಸಜಾ ಸುನಾ ರಹಾ ಹೈ. ಸಮರ್ಕಂದ್ ಮೇ ಚಲ್ ರಹೆ 46ವೇ ಶತರಂಜ್ ಒಲಂಪಿಯಾಡ್ ಕೆ 5ವೇ ರೌಂಡ್ ಮೇ ಆರ್ ಪ್ರಜ್ಞಾನಂದ್ ಔರ್ ಡಿ ಗುಕೇಶ್ ನೇ ಅನೀಶ್ ಗಿರಿ ಔರ್ ಇರ್ವಿನ್ ಅಲಾಮಿ ಕೆ ಖಿಲಾಫ್ ಅಹಮ್ ಜೀತ್ ಹಾಸಿಲ್ ಕಿ, ಜಿಸ್ಸೇ ಭಾರತ್ ನೇ ನೀದರ್ಲ್ಯಾಂಡ್ಸ್ ಪರ್ 3-1 ಸೇ ಜೀತ್ ಪಕ್ಕಿ ಕರ್ ಲಿ ಹೈ. ಲೇಕಿನ್ ಭಾರತೀಯ ಮಹಿಳಾ ಟೀಮ್ ಕೋ ಪೋಲೆಂಡ್ ಸೇ ಹಾರ್ ಕಾ ಸಾಮ್ನಾ ಕರ್ನಾ ಪಡಾ. ಇಸ್ಕೆ ಸಾಥ್ ಹಿ ಯೇ ಸಮಾಚಾರ ಬುಲೆಟಿನ್ ಸಮಾಪ್ತ ಹುವಾ.
1: This is Akashvani, the news read by Ashish P. Abraham. President Draupadi Murmu has said the increasing frequency of natural disasters in recent times underlines the urgent need for strong climate action and global cooperation to mitigate the impacts of climate change. The president was addressing the valedictory session of the two-day conference on the future of environment and climate dynamics organized by the National Green Tribunal in New Delhi last evening.
2: हाल के समय में हुई अनेक प्राकृतिक आपदाओं ने यह स्पष्ट किया है कि क्लाइमेट इम्पैक्ट्स को कम करने के लिए सशक्त क्लाइमेट एक्शन करना आवश्यक है. विश्व का वैज्ञानिक समुदाय चेतावनी दे रहे हैं कि क्लाइमेट रिस्क बहुत गंभीर हो चुका है. इनकी यथासंभव रोकथाम और सामना करने के लिए स्थानीय, क्षेत्रीय और वैश्विक सभी स्तर पर स्टेक होल्डर्स के बीच सक्रिय सहयोग की सुदृढ़ आवश्यकता है.
1: President Murmu said climate change is creating imbalances in various aspects of human life, including biodiversity, water availability and land resources. Indian Air Force Chief Air Chief Marshal A.P. Singh and Japan Air Self-Defense Force Chief of Staff General Takehiro Morita flew together in India's indigenous light combat aircraft Tejas during a formation sortie in Jodhpur yesterday. The flight by the air chiefs of both nations comes as the Indian Air Force and Japan Air Self-Defense Force as conducting the joint air exercise Veer Guardian 2026 in Jodhpur. Talking to media in Jodhpur after the sortie, Air Chief Marshal Singh said, "First ever operation of Japanese fighter jet on Indian soil marks major milestone in bilateral defense ties." A Naxal commander carrying a bounty of 30 lakh rupees has been killed in an